ಉದರಗಡೆ ಕೆಡುತ್ತದೆ ಜನರಿಗೆ ಇದಕ್ಕೆ ಜನ ಪಾತ್ರ ಇದಕ್ಕೆ ಜನ ಪಾತ್ರ ಇದಕ್ಕೆ